ಪ್ರಮೋದ ಪಗಮಿಂಟ ಪ್ರತಿದಿನಂಬುನು ಭಾನುಡು ಉದಯಾಸ್ತಮಯಮುಲ ನೊಂದನೇಲ ಕ್ರಮಮುದಪ್ಪಕಮಿಂಟ ಪ್ರತಿದಿನಂಬುನು ಭಾನುಡು ಉದಯಾಸ್ತಮಯಮುಲ ನೊಂದನೇಲ ಕ್ರಮಮುದಪ್ಪಕಮಿಂಟ ಪ್ರತಿದಿನಂಬುನು ಭಾನುಡು ಉದಯಾಸ್ತಮಯಮುಲ ನೊಂದನೇಲ ಗಗನಂಬುನಕು ಕಾಂತಿ ಕಾಜೇಯು ತಾರಕಲ್ ಪಗಲು